ಲೈಬಾಗ್ ನಿಂಗ್ಬ ಇಷಯ ನಿಖಾಗ್ ಮತಂಗ್ ಮತಂಗ್ ತಾಬಿರಿ ತಾಬಿರಿ ಬಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಹೌಸಿಕ್ ತಾಬಿರಸಿ ಮತಂ ಇಷಗಿ ಖುಡೋಲ್ ಅಹಾನ್ಬದ ತಾಬಿರಸಿ ಲಲಿತ್ ಕಲಾ ಸಂಗಮ್ಗೆ ಸೈಸಕ್ಪ ಸಿಂಗ್ನಸಕ್ಪ ಹುಯ್ ಡ್ರೋಮ್ ನೋರಿನ ಸೈರಿಂಗ್ಬ ಮತಂ ಇಷಯಮಾ.

ಮಥಂಗ್ದ ಮುಕ್ತಾ ಬಿಡಿಸಿ ಸರಿತಾ ಗಸ್ಮೇಣಸಪ್ಪ ನೋಂಗ್ ಥೋಂಬಂ ದೇವಿಶ್ವರ್ನ ಸೈರಿಂಗ್ಬ ಸಗೋಲ್ ಸಿಂಪಿ ಜಿಂಜನ ಸೈರಾಂಗ್ಬ ಇಸೈಯಮಮುಕ್ ನುಂಗ್ ಶಿಮಸ ಖಂಗ್ ರೂಪದಗಿ ನುಂಗ್ ಶಿಮೈಥೋಂ ಊ ರೂಪದಗಿ.

ತಮಿರಿಬ ಸಿ ಮೇಘಾಸ್ ಚಾಮ ಅಹುಂ ದಸ್ಮಿಕ್ ಮಂಗಾದ ಸಂದೊಕ್ಚರಿಬ ಆಕಾಶವಾಣಿ ಫಲ್ಗೆ ಎಫ್ ಎಂ ಸಂಗಾಯ್ ಚನಲ್ ದಗಿನಿ ಹೌಸಿಕ್ ತಮಿರಿಬ ಸಿಂಗಿದಮಕ್ ಲ್ಯಾಂಡೊಕ್ಚರಿ ಗೀತ್ ಗೀತ್ ಖುರೋಲ್ಗೆ ಅಹನ್ಬದ ತಾವಿರಸಿ ಜುಬಿನ್ ನೋಟಿಯಾಲಮದಿ ಪ್ರಕೃತಿ ಕಕ್ಕರ್ ಅನಿಪುನ ಸಕ್ಮಿನಬ ಗೀತಮಾ

ಐಗಿ ವಾಖಲ್ಗಿ ಕಲ್ಪನಾಗಿ ಖೊರ್ಜೈನ ಸೈಥಾಜರುಬನಿ ಸುಪ್ನತಗಿ ನಂಗಿ ನುಂಶಿಬಬು ಅದುಬು ಮಧುಸು ಥಮೊಯ್ದಗಿ ಥೋಕಿದಬ ಅಸೆಂಬ ನುಂಶಿಬ ಒಯ್ಕಿದಬದಿ ನತೆ ಮಾನಿ ಥಮೊಯ್ಗಿ ಕಾಚಿಂದ ಥುಪ್ತುನ ಲೈರಿಬ ನುಂಶಿಬಬು ಯಕಾಯ್ರಕ್ಬನಿ ನುಜಾ ಒಯ್ಬಿಗಿ ಸೋಲಬ ಇಕಾಯ್ಥಿಬಿ ಮಪೋಕಿ ಥಮೊಯ್ಸಿಬು ಇಕಾಯ್ಬ ಬಿಬಿರನು

ಅದೊಮ್ನ ಮೆಗಾಹರ್ಷ್ ಸಾಮ ಅವು ದಾಶ್ಮಿಕ್ ಮಂಗಾದ ಸಂದೋಕ್ಚವ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚಾನೆಲ್ದಗೆ ಮಖಲ್ ಮಥಿಲ್ಗೆ ಥರಂ ಕಯಾ ಲೇಪ್ತನ ತಾವಿರಿ.

ಆಕಾಶವಾಣಿ ಇಂಫಾಲ್ ಹೌಸಿ ಪುಂಫಂಸಿದ ಅಮುಕ್ ಪೂದನ ಲಾಕ್ಚರಿ ಲಮ್ದಂಸಿಗೆ ನುಪಿ ಒಯ್ಬಿಕ್ ಸಿಂಗಿದಮಗ್ ಅಖನನ ಥಮ್ಜಬ ಥೌರಂ ಗುಡ್ ಆಫ್ಟರ್ನೂನ್ ಲೇಡೀಸ್ ಥರಂ ಅಸಿಗಿದಮಗ್ ಮಹು ಸಾಗುಂ ಥಮ್ಜರಿಬೈ ಕುಯ್ಗೆ ಸ್ಟೇಡಿಯೋಗೆ ಟೆಲಿಫೋನ್ ನಂಬರ್ 8798803293 ನಂಬರ್ ಅಮುಖನ ನಿಂಗ್ಸಿಂಜರಿ 8798803293 ನಂಬರ್ ಅಸಿದ ಲಮ್ದಂಸಿಗೆ ನುಪಿ ಒಯ್ಬಿ ಸಿಂಗ್ನ ಟೆಲಿಫೋನ್ ತೌಬಿರಕ್ತುನ ಥರಂ ಸರುಕ್ ಯಾಬಿರಕ್ಪ ಯಾರಗನೇ

ಅಂ ಸಂದೋಗ್ತುನ ತಾನ್ ಜರಿಬಸೆ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚೆನಲ್ ದಿಗಿನಿ ಸಥ ಜರಕದಬ ಥರುಂ ಪರೆಂಗಿ ನುಮಿದಾಂಗ್ ವೈರಂ ಪುಂಗ್ ತರುಕ್ ಮಿನಿಟ್ ತರ ನಹಾರೋಲ್ಗಿ ಖೊಂಜಲ್ದ ಥಂಜರಿ ಟೂರಿಸಂ ಅಮದಿ ನಹಾಸಿಂಗ್ ಹೈ ಬಹಿರಮಸಿದ ಟ್ರಾವೆಲ್ ವರ್ಲ್ಡ್ ಮಣಿಪುರ್ಗಿ ಪ್ರೊಪೈಟರ್ ವೈಖೋಮ್ ರೂಪಚಾನ್ಗ ಉನದುನ ವರಿಸಾಬಾ.

0: ಅದೊಂದು ಥರಂ ತಾಬಿರಿ ಬಾಸಿ ಆಕಾಶ ಬಾನಿಂ ಫಾಲ್ಗಿ ಎಫ್ ಎಂ ಸಂಗಾಯ್ ಚೆನ್ನೆಲ್ ದಗಿನಿ ಹೌಸಿಕ್ ಚೆನ್ನೆಲ್ ಅಸಿಗಿ ಮಖಾ ತಾಬ ಥರಂಗಿ ದಮಕ್ ಆರ್ ಕೆ ಮಾಸ್ಟರ್ ಬೋಯ್ ದ ಖುಷಿ ನಜರಿ
1: ಥಗತ್ ಚರಿ ಏಕೈಗಿ ಪ್ರೋಗ್ರಾಮ್ ಪ್ರೆಸೆಂಟರ್ ಕುಂದ್ರಾಕ್ ಪಮದಿತ್ಯ ಥರಂ ಸಂದೋಕ್ತನ ತಹನ್ ಜರಿ ಬಾಸಿ ಆಕಾಶ ಬಾನಿಂ ಫಾಲ್ಗಿ ಎಫ್ ಎಂ ಸಂಗಾಯ್ ಚೆನ್ನೆಲ್ ನಿ ಹೌಸಿಕ್ ಪುಂಫಮ್ಸ್ ದ ಲಾಂಥೋಕ್ ಸರಿ ಗಾಯ್ ಖೋ ತಾಕಿಸಿ